0: ಸ್ತುತಿಪತಿ ಹೇ ಲಂಬೋ ಯಗದಂತ ಬೀಜುಲಿ ಜಾಯಿ ಕೆತಲಾ ಕಲೇಖನಿ ಮೇರಾ ದೋಖ ತರ ಪಿರುನ್ನ ಧರತಿ ಸಂಸಾರ ಸಬ್ದೇಖನಿ ಹೇ ವಿಷ್ಣು ಕರುಣಾ ನಿಧಿ ಹಣಘಡಿ ಲಕ್ಷ್ಮೀ ಸಂಗೈ ಮಾಲಿನೆ ಹೇ ಬಿ ಸಂಬರ ಹೇ ಹರಿ ನರಹರಿ ಯದ್ ಭಕ್ತಲೆ ದೇಖಿನೆ ಈ ರಾಧಾಪತಿ ರುಕ್ಮಿಣಿ ಕಾಪತಿ ಪ್ರಭು ಯ ಜಾನಕಿ ಕಾಪತಿ ಮೇರಾ ದುಃಖ ಸಬೈ ಬಳಾರಿ ದಿನವಸ್ ಬಹುಶಿಷ್ ಮಿಲೋ ಸುಖ ಜತಿ ಏ ಶಂಭು ಶಿವೆ ಸತಿ ಪತಿ ಹರಿ ಶ್ರೀಮತಿ ಗಂಗಾಲಿನೆ ಏ ಜೋಗಿ ಹರಿ ಭಕ್ತ ಭಕ್ತ ಹರುಕಾ ಸಂತಾಪ ಸಬ್ ನಾಚಿನೆ ಶ್ರೀಮತಿ ಸಶಿಲಾಮುನೆ ಮಿರ್ಗಲಿನೆ ತಿನ್ ನೇತ್ರ ರೇ ಶೋಭಿನೆ ಏ ನಿರ್ವಾಣ ಅನೇಕ ಸೇವಕ ಮೋಹೋ ಜ್ಞಾನ ಭಕ್ಷಿಯ ತಿರುವುನೆ ಈ ರಾಜ ಪ್ರಕಾರ ಕಾ ಪಿತಾಜಿ ಮಕ ಯ ಅಂಧಕಾರಿ ಹರಿ ಯಾಪತಿ ನಿಶೇಶ್ವರ ಪಿತಾ ಕೋಥನ್ ಹಜುರ ಕಾಸರಿ ಏ ಸೂರ್ಜೆ ಜಗತ್ ಭರಿ ಘುಮಿ ಘುಮಿ ಸಬ್ಕೋ ವಿಚಾರ ಕರ ದಿನಿ ಸಾರಾ ರೋಗ ನಾಶ ಕರಾಯಿ ಬಕ್ಸನ ಹೋಸ್ ಮೇರಾ ಉಪರ ದುಃಖ ದಿನಿ ಹೇ ದೇವಿ ದುಃಖ ನಾಶಿನಿ ಭಗವತಿ ಹೇ ವಿಷ್ಣು ಮಾಯಾ ರಮಾ ಹೇ ನಾರಾಯಣಿ ಸಾರಾದೆ ಗಿರಿಸುತೆ ಧೃತಿ ದಿನ ಹೋಸ್ ಮಮ ಯೋ ಪಂಚ ಏನಾಕೋ ಶತ್ರುತಿ ಜೌನ ಜಾನ ಪಡದಾತನ್ ಘರೈಮಾ ಬಸಿ ತಿನ್ಕ ದುಃಖ ವಿನಾಶ ಗರಿ ಸುಖ ದಿನ ಈ ದೇವ ಕಮರ್ ಕಸಿ ಯೋ ಪಂಚ ಏನಾಕೋ ಚರಣ ಕಮಲಮಾ ಶಿರ್ಲಾಯ್ ಪೈಲೆ ಧರಿ ವಿಸ್ತಾರ ಗರ್ಚು ಮು ಶ್ರೀ ಹರಿಜಿಕೊ ಸೋಲೋ ಭಾಕಾಲೆ ಗರಿ ಅಥ ಸರಸ್ವತಿ ಮಾಯ ಬಿನ ಪುಸ್ತಕ ಧಾರಿಣಿ ಹಂಸ ಬಾಹಿನಿ ವಿಧಾನ ಕರೋ ತುಮೆ ಪ್ರಥಮ ಭಾರತಿ ನಾಮ ದ್ವಿತೀಯ ಸರಸ್ವತಿ ತೃತೀಯ ಶಾರದಾ ದೇವಿ ಚತುರ್ಥ ಹಂಸ ಬಾಹಿನಿ ಪಂಚಮತು ಜಗತ್ ಮಾತಾ ಖಷ್ಟ ಭಾಗೇಶ್ವರಿ ಸಪ್ತಮ ಶೈವಾಚ ಕೌಮಾರಿ ಚಂದಮ ಪರ ದಾಯಿನು ನಮೋ ಬುದ್ಧಿ ದಲಿತ್ರೀ ದಶಮ ಬ್ರಹ್ಮಚಾರಿ ಏಕದಶ ಚಂದ್ರಘಂಟ ದ್ವಾದಶ ಭುವನೇಶ್ವರಿ ತ್ರದಶ ನೈ ಪಠೇಂದ್ರ ಧೀವ್ರ ಬಸಂತ ಬರ್ಮ ರೂಪ ಸರಸ್ವತಿ ಓಂ ನಮೋ ಭಗವತಿ ವಾಸುದೇವಾಯ ನಮಃ ಗುಪ್ತಿ ನಾಮ ಧರಿ ಸಕಿ ನಗರಮಾ ಪಹನಿ ಬಖತ್ಮಾ ಪನಿ ಕರ್ತಾ ರಿಷಿತ ಕಷ್ಟ ಭೋಗ ಗರಿಯಾ ಉತ್ತೀರ್ಣ ಹೋಲಾ ಭನಿ ಚಿಂತಾ ಧೇರ ಹುಂದಾ ಜುಜಿಷ್ಠಿರಜಿಕೊ ಮನ್ಮಾ ಲಹಡಿಯೋ ಗಯೋ ಸಮಜಿ ಝಟ್ಟ ತಾ ಜಗತ ಜನನಿಕೊ ತೌಗರ್ನ ಲಾಗ್ನು ಭಯ ಮಾಲಿ ಚೌದೈ ಭುವಾನಾ ಕಿ ಜೋ ಭಗವತಿ ಖಾತಿರ್ ಭದ್ರೈಮಾ ಗಯಿ ಲೀಲಾ ಗರ್ನು ಭಯೋ ಯಶೋಮತಿಜಿಕಾ ಕೊಗ್ಬಾಡ ಪೈದಾ ಭಯ ನಂದೈಕಾ ಕುಲಲಾಯ ಉಜಲ ಜಲ ಗರಿ ಭಕ್ತೈ ಉಪ್ರೇಮ ಪ್ರೇಮ ಧರಿ ಕಂಸೈಕೋ ಪನಿ ಗರ್ಭನಾಶ ಹುನ ಗಯೋ ಜಸ್ಕಾ ಪ್ರಭಾವಲೆ ಗರಿ ಕಂಸೈಲೆ ಪನಿ ಮಾರ್ನಕೋ ಮನ ಗರಿ ಆತ್ಮಾ ಉಠಾಯೋ ಜಸೈ ಬೀದುರ್ಕಾ ಶರೀರು ಪಧಾರಿ ಗಗನಮಾ ಉಣ್ಣು ಭಯೋ ಝರ್ತಸೈ ಲೋಮಾ ವಿದ್ಯಾರ ಪಸ್ರ ಜಸಕೋ ಖಡ್ಕೈಚ ಆತ್ಮಾ ಪನಿ ಪರ್ಕ್ಯಾಚನ್ ತಿನ ಲೋಕಮಾ ಭಗವತಿ ಬೈನಿ ಹರಿಕೋ ಬನಿ ದುಃಖಿ ದ್ವೈ ಜಗದೊಂಬೆಕಾ ಚರಣಕ ಧ್ಯಾನ ಗರ್ದಾಚನ್ ಜೋ ಯಾ ಪಾಪ್ಕೊ ಮುಕ್ತ ಭಯರ ಭಕ್ತಹರುತಿ ಪುಗ್ಚನ್ ಪರಂ ಪರ್ಮಾ ಗಾಯಿ ಧಾಪ ವಿಖೆ ಗಿರಿನ್ ಯತಿ ಬನೆ ಸಜನ್ ಜೌನೆ ರೀತ್ ಗರಿ ಜಿಕ್ಚನ್ ಸೋಯ್ ರೀತಲೆ ತ ಭಕ್ತ ದುಃಖ ಪರದಾ ಉದಾಚಿನ ಧರಿ ಪರ್ಬಾಪ್ ಎಷ್ಟು ಜಾನಿ ಜಗದ ಜನನಿಕೊ ಚರಣ ಮನೈಲೆ ಶಿರ್ ರಾಖಿ ಕುರುಪತಿ ಪರೇ ಝರ್ ಚರಣಮ ಚತುರ್ಥಿ ಗರ್ನಿ ಮನ್ ಭಯಕನ ಅಧಿಕ ಕಾತರ ಸೋರ ಕರಿ ಸ್ನಾನ ಕರ್ತಂ ಶಾಸ್ತ್ರ ವಿಧಿಸಿತ ನಾಯ್ನ ಜಲಧಾರಿ ಯೇ ದುರ್ಗೆ ಸವಲಾಯಿ ಪರ್ಪನಿ ದಿನೆ ಕೌಮರ್ ಸ್ವರೂಪಕೋ ಭಯ ತೇಜ ತಿಮ್ರೋ ಪನಿ ಬಾಲ ಸೂರ್ಯ ಸರಿಕೋ ಮುಖಪೂರ್ಣ ಚಂದ್ರ ಜಾಯಿ
1: ಸಮ್ರಾಟ ಮಹಾತಿ ಪಾಂಡವ ಭಾಷಣ ಕುಮಾ ಭಾಷಣ ಕಾಧಿಕಾ ಅವು ಗೋರಚ ಗರುಣ ರಾಧಾನ ಬಹರು ನಗ್ಮ ರಾವಣ ನಾಸಿಕಾ ಸಂಚಲ ಭೈ ಘುಮನಿ ದಾಸಿಂದ್ರಿಯ ಹರು ತಿಮ್ರ ಭಜನ್ ಮಾ ಭೋಲೋ